0: ಭಾರತಿ.
1: ಆಕಾಶವಾಣಿ ಕಾ ಯೇ ಹಜಾರಿಬಾಗ್ ಕೇಂದ್ರ ಹೈ ಎಫ್ಎಂ 102.1 ಮೆಗಾಹರ್ಟ್ಜ್ ಪರ್. ಇಸ್ ಸಮಯ ಹಮಾರಿ ಸ್ಟೂಡಿಯೋ ಕಿ ಘಡಿ ಮೇ ದಿನ ಕೆ 10 ಬಜೆ ಹೈ. ಅಬ್ ಆಪ್ ಸುನೇಂಗೆ ದೈನಿಕ ಕಾರ್ಯಕ್ರಮ ಹೆಲೋ ಹಜಾರಿಬಾಗ್.
2: Nine, eight, seven,